0: ತಗ್ನೆಂದ್ರಿ ತಗ್ನಾರಿ ಪಲ್ಕೆ ಥುಕ್ ಪವ ನಿಂತದ ತಗ್ನ ಪೇಡಿ ತಗ್ನ ಈ ತಗ್ನ ದೇವ ತಗ್ನ ಅಖಿ ವೇ ತಗ್ಗ ಆಪೇ ಬತ್ತೆ ಅವಳ ತಗೆ ಅವರ ಕತೆ ಲೇ ಪಾಡ್ ಕರೆವಿ ಆಹೋ ಕಡ್ಕಾಗಲ್ ದಸಿರಾಹೋ ಸುಳ್ವೇ ಖೋಲೋ ಕ ಏ ಬಿಡಾ ಮನ ಅಂದಾನ ಸುಜನ್ ಕೋಡಿ ಸಾಹಿಬ್
1: ਨਾ ਜੀ ਬੇਦੀ ਬੋ ਭਾਂਤ ਕਰ ਨਹੀਂ ਹਰ ਹਰ ਪੀ